ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ